ಶ್ರೀ ಸಿದ್ಧಾಂತ ಶಿಖಾಮಣಿಯು. ಈ ಗ್ರಂಥದಲ್ಲಿ ವೀರಶೈವ ಧರ್ಮದ ಅಷ್ಟಾವರಣ, ಪಂಚಾಚಾರ ಮತ್ತು ಷಟ್ಸ್ಥಲ ಸಿದ್ಧಾಂತಗಳು ಶಾಸ್ತ್ರೀಯವಾಗಿ ಪ್ರತಿಪಾದಿಸಲ್ಪಟ್ಟಿವೆ. ಅಂತೆಯೇ ಇದು ವೀರಶೈವರ ಶಾಸ್ತ್ರ ಗ್ರಂಥವು. ಶ್ರೀ ಜಗದ್ಗುರು ರೇಣುಕ ಭಗವತ್ಪಾದರ ಪ್ರಸಾದವಾಣಿಯಿಂದ ಬಂದಿರುವ ಕಾರಣ ಇದೊಂದು ಪ್ರಾಸಾದಿಕ ಗ್ರಂಥವು. ಆದ್ದರಿಂದ ಈ ಗ್ರಂಥದ ಪಾರಾಯಣ ಮತ್ತು ಸ್ವಾಧ್ಯಾಯಗಳನ್ನು ಮಾಡುವುದರಿಂದ ಸಾಧಕರು ಭೋಗಮೋಕ್ಷಗಳೆರಡನ್ನೂ ಪಡೆದುಕೊಳ್ಳುವರೆಂಬುದಾಗಿ ಗ್ರಂಥ ರಚನಾಕಾರರಾದ ಶ್ರೀ ಶಿವಯೋಗಿ ಶಿವಾಚಾರ್ಯರು ಗ್ರಂಥದ ಕೊನೆಗೆ ಫಲಶ್ರುತಿಯಲ್ಲಿ ಹೇಳಿದ್ದಾರೆ.

ಮತ್ತು ಅನೇಕ ಭಕ್ತ ಶಿರೋಮಣಿಗಳು ಈ ಗ್ರಂಥದ ಪಾರಾಯಣವನ್ನು ಮಾಡಿ ಇಷ್ಟಾರ್ಥಗಳನ್ನು ಪಡೆದುಕೊಂಡಿದ್ದಾರೆ. ಅಂತೆಯೇ ಸರ್ವ ಮುಮುಕ್ಷುಗಳು ಅನುಕರಣೆ ಮಾಡಲೆಂಬ ಉದ್ದೇಶದಿಂದ ಶ್ರೀ ಸಿದ್ಧಾಂತ ಶಿಖಾಮಣಿಯ ಪಾರಾಯಣವನ್ನು ಪ್ರಾರಂಭಿಸುತ್ತಿದ್ದೇವೆ.

ಶೂಚಿಷತೆನ ಸತ್ಯಮಿಂದ್ರಿಯ ವಿಪಾನಗ್ನೆ ಶುಕ್ರಮಂಧಸ ಇಂದ್ರಸ್ಯೇಂದ್ರಿಯಮೃತ ಮಧು ಅನ್ನಾತ್ಪರಿಸೃತೋರಸಂ ಬ್ರಹ್ಮಣಾವ್ಯಾಪಿವತ್ ಕ್ಷತ್ರಂ.

ಆತ್ಮನಃ ದಿಶಶ್ಚ ಕರ್ಣೌರಸನಂ ಜಲೇಶಂ ನಾಭಿರ್ನಭಸ್ತೇಶ್ವಸನಂ ನಭಸ್ವಾನ್ ಸೂರ್ಯಶ್ಚ ಚಕ್ಷೂಂಷಿ ಜಲಂ ಸ್ಮರೆತಃ ಪರಾವರಾತ್ಮಾಶ್ರಯಣಂ ತವಾತ್ಮ ಸೋಮೋ ಮನೋದ್ಯೌರ್ಭಗವನ್ ಶಿರಸ್ತೆ ಕುಕ್ಷಿಃ ಸಮುದ್ರಾಗಿರಯೋಸ್ಥಿ ಸಂಘಾಃ ರೋಮಾಣಿ ಸರ್ವೌಷಧಿವೀರುಧಸ್ತೆ ಛಂದಾಂಸಿ ಸಾಕ್ಷಾತ್ತವ ಸಪ್ತಧಾತವಃ ತ್ರಯೀಮಯಾತ್ಮನ್ ಹೃದಯಂ ಸರ್ವಧರ್ಮಃ ಮುಖಾನಿ ಪಂಚೋಪನಿಷದಸ್ತವೇಶ ಯೈಸ್ತ್ರಿಂಶದಷ್ಟೋತ್ತರಮಂತ್ರವರ್ಗಃ ಯತ್ತಚ್ಛಿವಾಖ್ಯಂ ಪರಮಾತ್ಮತತ್ವಂ ದೇವಸ್ವಯಂ ಜ್ಯೋತಿರವಸ್ಥಿತಿಸ್ತೆ ಛಾಯಾತ್ವಧರ್ಮೋರ್ಮಿಷು ಯೈರ್ವಿಸರ್ಗಃ ನೇತ್ರತ್ರಯಂ ಸತ್ವರಜಸ್ತಮಾಂಸಿ ಸಂಖ್ಯ

ಮಹರ್ಷಿಯನ್ನು ನಿಮಿತ್ತ ಮಾಡಿಕೊಂಡು ಸಮಸ್ತ ಮಾನವರ ಕಲ್ಯಾಣಕ್ಕಾಗಿ ಉಪದೇಶ ಮಾಡಿದ ದಿವ್ಯ ಗ್ರಂಥವೇ ಶ್ರೀ ಸಿದ್ಧಾಂತ ಶಿಖಾಮಣಿಯು. ಈ ಗ್ರಂಥದಲ್ಲಿ ವೀರಶೈವ ಧರ್ಮದ ಅಷ್ಟಾವರಣ, ಪಂಚಾಚಾರ ಮತ್ತು ಷಟ್ಸ್ಥಲ ಸಿದ್ಧಾಂತಗಳು ಶಾಸ್ತ್ರೀಯವಾಗಿ ಪ್ರತಿಪಾದಿಸಲ್ಪಟ್ಟಿವೆ. ಅಂತೆಯೇ ಇದು ವೀರಶೈವರ ಶಾಸ್ತ್ರ ಗ್ರಂಥವು. ಶ್ರೀ ಜಗದ್ಗುರು ರೇಣುಕ ಭಗವತ್ಪಾದರ ಪ್ರಸಾದವಾಣಿಯಿಂದ ಬಂದಿರುವ ಕಾರಣ ಇದೊಂದು ಪ್ರಾಸಾದಿಕ ಗ್ರಂಥವು. ಆದ್ದರಿಂದ ಈ ಗ್ರಂಥದ ಪಾರಾಯಣ ಮತ್ತು ಸ್ವಾಧ್ಯಾಯಗಳನ್ನು ಮಾಡುವುದರಿಂದ ಸಾಧಕರು ಭೋಗ ಮೋಕ್ಷಗಳೆರಡನ್ನೂ ಪಡೆದುಕೊಳ್ಳುವರೆಂಬುದಾಗಿ ಗ್ರಂಥ ರಚನಾಕಾರರಾದ ಶ್ರೀ ಶಿವಯೋಗಿ ಶಿವಾಚಾರ್ಯರು ಗ್ರಂಥದ ಕೊನೆಗೆ ಫಲಶ್ರುತಿಯಲ್ಲಿ ಹೇಳಿದ್ದಾರೆ.

ಮತ್ತು ಅನೇಕ ಭಕ್ತ ಶಿರೋಮಣಿಗಳು ಈ ಗ್ರಂಥದ ಪಾರಾಯಣವನ್ನು ಮಾಡಿ ಇಷ್ಟಾರ್ಥಗಳನ್ನು ಪಡೆದುಕೊಂಡಿದ್ದಾರೆ. ಅಂತೆಯೇ ಸರ್ವ ಮುಮುಕ್ಷುಗಳು ಅನುಕರಣೆ ಮಾಡಲೆಂಬ ಉದ್ದೇಶದಿಂದ ಶ್ರೀ ಸಿದ್ಧಾಂತ ಶಿಖಾಮಣಿಯ ಪಾರಾಯಣವನ್ನು ಪ್ರಾರಂಭಿಸುತ್ತಿದ್ದೇವೆ.

ಸಮುಪವಾಗಾಃ ಪಯಾಸೋ ರೂಪಯ್ಯದ್ಯವಾದಧ್ನೋ ರೂಪಂ ಕರ್ಕಂಧೂನಿ ಸೋಮಸ್ಯ ರೂಪಂ ವಾಜೀನಗ್ನೇ ಸೌಮ್ಯಸ್ಯ ರೂಪಮಾಮಿಕ್ಷಾ ಆಶ್ರಾವಯೇತಿ ಸ್ತೋತ್ರಿಯಃ ಪ್ರತ್ಯಾಶ್ರಾವೋ ಅನುರೂಪಃ ಯಜೇತಿ ಧಾಯ್ಯ ರೂಪಂ ಪ್ರಾಗಾಥಾಯೇ ಯಜಾಮಹಾಃ.

ಮದಂತಸ್ಸಧಮಾದೇಶು ವಯಗ್ಸ್ಯಾಮಪತಾಯೋರಯೀಣಾಂ ಯೇಸಾಮಾನಾಃ ಸಮಾನಸಸ್ಪಿತರೋಯಮರಾಜ್ಯೇ ತೇಷಾಂ ಲೋಕಸ್ವಧಾನಮೋ ಯಜ್ಞೋ ದೇವೇಷು ಕಲ್ಪತಾಂ ಯೇಸಾಮಾನಾಃ ಸಮಾನಸೋ ಜೀವಾ ಜೀವೇಷು ಮಾಮಕಾಃ ತೇಷಾಗ್ಗಿಶ್ರೀರ್ಮಯೀ ಕಲ್ಪತಾಮಸ್ಮಿನ್ ಲೋಕೇ.

ಆತ್ಮನಃ ದಿಶಶ್ಚ ಕರ್ಣೌ ರಸನಂ ಜಲೇಶಂ ನಾಭಿರ್ನಭಸ್ತೆ ಶ್ವಸನಂ ನಭಸ್ವಾನ್ ಸೂರ್ಯಶ್ಚ ಚಕ್ಷೂಂಷಿ ಜಲಂ ಸ್ಮರೆತಃ ಪರಾವರಾತ್ಮಾಶ್ರಯಣಂ ತವಾತ್ಮ ಸೋಮೋ ಮನೋದ್ಯೌರ್ಭಗವನ್ ಶಿರಸ್ತೆ ಕುಕ್ಷಿಸ್ಸಮುದ್ರಾಗಿರಯೋಸ್ಥಿ ಸಂಘಾಃ ರೋಮಾಣಿ ಸರ್ವೌಷಧಿವೀರುಧಸ್ತೆ ಛಂದಾಂಸಿ ಸಾಕ್ಷಾತ್ ತವ ಸಪ್ತಧಾತವಃ ತ್ರಯೀಮಯಾತ್ಮನ್ ಹೃದಯಂ ಸರ್ವಧರ್ಮಃ ಮುಖಾನಿ ಪಂಚೋಪನಿಷದಸ್ತವೇಶ ಯೈಸ್ತ್ರಿಂಶದಷ್ಟೋತ್ತರಮಂತ್ರವರ್ಗಃ ಯತ್ತಚ್ಛಿವಾಖ್ಯಂ ಪರಮಾತ್ಮತತ್ವಂ ದೇವಸ್ವಯಂ ಜ್ಯೋತಿರವಸ್ಥಿತಿಸ್ತೆ ಛಾಯಾತ್ವಧರ್ಮೋರ್ಮಿಷು ಯೈರ್ವಿಸರ್ಗಃ ನೇತ್ರತ್ರಯಂ ಸತ್ವರಜಸ್ತಮಾಂಸಿ